ಉದ್ದಂಡ ಕಿರಣವ ತೊಡಲ್ನಿ ನಹೈ ನಚುಕಾತರ ತಗಲ್ನಿ ಥಕೆ ಕಹ ಗಾಮ ಪರೇರಾತ ಜನ ಉಛನ್ ಸೂರಲಿಯೇರ ಪ್ರಾತ ಥನ್ ಪುಷ್ಪ ನೈ ಪುಷ್ಪ ಜಹಾಮ ತ್ಯಾ ಕುನೈ ಕಂಟಕ ಹುನ್ನ ನಾಮ ವಿಷಾದ ಬೋಕಿ ಮನಕ ನಿಷಾದ

ಪಂಚಗಾನ ಪ್ರಕಾಶಲೇಖರ ದಸರಂಗದನು ಯತೈ ಕತೈ ಜೀವನ ಗೀತ ಗೋಲಿ ಮಖೇಲ್ ಚುಲಾಖೌ ದಿಲಮಾ ಸುರೇಲಿ ಪ್ರದೀಪ ಸಾಥೈ ಮುಟು ಚಲ್ ಮಲಾಯಿ ಚುರಂಗ ಬಾರ್ನೆ ಅಜ ಸುಬು ನಲಾಯಿ ಉದ್ದಂಡ ಕಾಕಿ ರಣವಾತ ಡಾಲ್ನೆ